ಉದೌನ್ ತುಬಿಡಾವಿಯೆ ತೆಹೇನೆ ಮೀನೇಕ ತಿಸನೀನೇನ ಹೆನೆನೇನೇನ ಏಂ ಬಲೀವ್ ನಿಮ್ಸೋದೇನ ಶಲ್ಲ ದಾಯಿ ಥಯಾತಿಯುವ ದಾಯ ಮಿಂದರಾಯುವ ದಾಯಿ ಥಯಾತಿ ತಿಸೆ ನಹೋನ್ ಹೆನೆನ್ ಏತಿ ಏಂ ಬಲೀವ್ ನಿಮ್ಸೋದೆ ಓಕ್ನ ಹೆನಿನ್ ದೋರ್ ಕ ಏಂ ಬಲೀವ್ ನೇಯದ ಓಕ್ನ ಅಂಸೆ ಅರೆ ದೀಸೆ ಓನ್ ಅತ್ಮಾನ್ ದಿಗ್ನಾವ ಉಸ್ತೇಮಾರೆಯ ನೋವು ಬರೆಯೋ ಏಂ ಬಲೀವ್ ದಿಯ ನೇಯತ್.

ಉದೌನ್ ತುಬಿಡಾವಿ ತೆಹೇನೆ ಮೀನೀಕ ತಿಸನೀನೇನ ಹೆನೆನೇನೇನ ಎಂ ಬಲೀಬ್ ನಿಮ್ಸೋದೇನ ಶಲ್ಲ ದಾಯಿ ಥಯಾತಿ ಉವ ದಾಯ್ ಮಿಂದರಾಯ ಉವ ದಾಯಿ ಥಯಾತಿ ತಿಸೆ ನಹೋನ್ ಹೆನೆನ್ ಏತಿತ್ ಎಂ ಬಲೀಬ್ ನಿಮ್ಸೋದೇ ಓಕ್ನ ಹೆನೆನ್ ದೋರ್ ಕ ಎಂ ಬಲೀಬ್ ನೇಯದ ಓಕ್ನ ಅಂಸೆ ಅರೆ ದೀಸೆತ್ ಓನ್ ಅತ್ಮಾಂದಿಗ್ನ ಉವ ಇಸ್ತೇಮಾರೆಯ ನೋವು ಉಂಬರೆಯೋ ಎಂ ಬಲೀಬ್ ದಿಯನೇಯತ್.